ಅರ್ಚನ ಮಮ್ಮಲಾಜ ಮಾಲಿಕ್ ತಾವ್ ಬಸಲೇಸ್ ಎಲ್ಲ ಹಮ್ನಕೊ ಬಿ ಗರ್ಬಿ ಮೆಟ್ಟೆಲ್ಲ ಬ್ಲೇಸ್ ಜಾಂಗಿ ಸೆ ಗಾಂಜಿ ಬಯಲೇನ್ ಬಿಕೋ ಗ

ಕಂಬಸೇನ್ ಬರ್ಮ ಅಲ್ಲಿ ಬರ್ಮ ಎಲ್ಲಿ ಬರ್ಮ ಮಗ್ಗಸೇನ್ ಬರ್ಮ ಯಾಜರ ಪ್ರಾಬಿಜೋ ಯಾಜರ ತುಂಬ ಸೇನ್ ಮುಚ್ಚಿಲಂಬು ಬೀಸ್ವಿ ಅಭಿ ಅಮ್ಮದು ಮರಿಯನ್.